ನೇತ್ರ ಕುರುತಾರು ತಾಮ ಸಂಸಾರ ಚರಣ ಲಗತರಿಯ ಸವ ನಾನಕ ಬ್ರಹ್ಮ ಪಸಾರು ಸ್ಲೋಕ ಮಹಲ್ಲಾ ಪಂಜವಾ ತೇರಾ ಕೀತಾ ಜತೋ ನಾಹಿ ಮೈನು ಜೋ ಕೀತೋಯೇ ಮೈ ನಿರ್ಗುಣ ಯಾರೇ ಕೋ ಗುಣ ನಾಹಿ ಆಪೇ ತರಸ ಪಯೋಯೇ ತರಸ ಪಯಾ ಮೆಹರಾ ಮತ ಹೋಯೀ ಸತಿಗುರ ಸಜ್ಜನ ಮಿಳಿಯಾ ನಾನಕ ನಾ ಮಿಳೇ ತಾ ಜೀವಾ ತನ ಮನ ಥೀವೇ ಹರಿಯಾ ತರಸ ಪಯಾ ಮೆಹರಾ ಮತ ಹೋಯೀ ಸತಿಗುರ ಸಜ್ಜನ ಮಿಳಿಯಾ ನಾನಕ ನಾ ಮಿಳೇ ತಾ ಜೀವಾ ತನ ಮನ ಥೀವೇ ಹರಿಯಾ ವಾಹಿಗುರು ಜೀ ಕಾ ಖಾಲಸಾ ਵਾਹਿਗੁਰੂ ਜੀ ਕੀ ਫਤਿਹ ਤੋਂ ਠਾਕੁਰ।